ಆದ್ರೂ ಸಂಘ ಮಧ್ಯೆ ಸದ ದಳ ಮಳಿ ರತ್ನ ಸಿಂಹಾಸನಸ್ತವು, ನೀಳಾದ್ರೂ ಸಂಘ ಮಧ್ಯೆ ಸದ ದಳ ಕಮಳಿ ರತ್ನ ಸಿಂಹಾಸನಸ್ತವು. ಸರ್ಬಾಳುಕ್ತ ಭಗನ ರುಚಿ ಸಂಸ್ಥಿತ ಜಾಗ್ರೋದಿನ ಭದ್ರಂ ಭಾಮ ಭಾಗೇ ರಥರಣ ಬ್ರಹ್ಮ ರುದ್ರಿಂದ ಬಳಂ ಬೇದನಂ ಸಾರಮೇಕಂ ಸಕಳ ಗುಣ.